radio bi ye juma ni pa le sori cassette ni djama moni ni nyango po be tudi na ye juma obia ni o boy drama e o nyango po be tudi na ye juma odo po so ya meet no bi be ye juma diso ma bo amania sa wo ye boy e wo ye boy ela so ya meet no bi be ye juma diso ma bo amania se ojo ni pa we be ye juma ti se ade o be ye no